0: ಪಮಗ ಮತಗ ದರಿ ದಜಂ ಸಸ ಪ ಮತಗರಿ
1: ಸರಿ ತಟ ತಿಟ ಮುಖ ತಟ ದಿನ್ ತಟ ಕಧಿನ ತೇಜಂ ತರಿ ದಸನಿ ಪರಿಸರಿ ಗಮತನ ತು ಪಮಗ